ಮಾದರಿ ಬಬುವಾ ಬೋಲನ ನನವಾಗೆ ಕದರಿ ಜೈಸೆ ಸಾವನಾಗೆ ಬದರಿ ಬಬುವಾ ಬೋಲನ ಮಾರೆ ನಾ ಕರೆ ಜಬ

ಸಮೇತ ದ್ರುಮದಲ ಶೋಭಿನಿಂ ಸುಹಾಸಿನಿಂ ಸುಮಧುರಭಾಷಿನಿಂ ಸುಖದಾಂ ವರದಾಂ ಮಾತರ